0: ಬಳಿಯೋ ಮಾನವ ದೇಹ ಸರಸ್ ಮಜಾನಿ ದುನಿಯಾ ಉಪ್ಪರ್ ಮಳಿಯೋ ಮಾನವ ದೇಹ ಬಾರ್ ಭೀತರ ಉಚುಳಿ ರಾಖೋ ಏಕಜ ಏನೋ ಧ್ಯೇ ದೋಸ್ತೋ ಏಕಜ ಏನೋ ಧ್ಯೇ ರುಡಿ ರೂಪಾಳಿ ಅಂಗಳಿಯೋ ನೆ ಬೀಡಿ ಥಿಂಕಾ ಬಾಳೋ ರುಡಿ ರೂಪಾಳಿ ಅಂಗಳಿಯೋ ನೆ ಬೀಡಿ ಥಿಂಕಾ ಬಾಳೋ ಜೀಪ್ ಹೋಟ್ ನೆ ಜಲೆ ಕಲೇಜು ಜೀಪ್ ಹೋಟ್ ನೆ ಜಲೆ ಕಲೇಜು ಹಯ್ಯೇ ಲಾಗೆ ಜಾಡೋ ಲೋಕೋ ಹಯ್ಯೇ ಲಾಗೆ ಜಾಡೋ ದೋಳಿ ಬೀಡಿ ಚಲಂನೆ ಹುಕ್ಕೋ ದೋಳಿ ಬೀಡಿ ಚಲಂನೆ ಹುಕ್ಕೋ ಜೈಯು ಕರಡೆ ನಾಖೋ ಸ್ವಸ್ಥ ರಹೀ ನೆ ಜಿಬ್ಬು ಹೋಯ್ತೋ ಸ್ವಸ್ಥ ರಹೀ ನೆ ಜಿಬ್ಬು ಹೋಯ್ತೋ ಬದಾ ವ್ಯಸನ್ನೆ ತ್ಯಾಗೋ
1: ಬದಾ ವ್ಯಸನ್ನೆ ತ್ಯಾಗೋ ಮೈಲಾ ಬದಾ ವ್ಯಸನ್ನೆ ತ್ಯಾಗೋ ತಾ ದುಃಖ ಕೋನೆ ಕೇವಾ ಹಮ್ ಜಾಯ ಹಮ್ ಜನ